ಇಜಾಗುಡಿ ಬಲಮಗೋಯ್ ಇಳಿಗಿರ್ ಮೇಂಡಿ ನಾಗೋಯ್ ಒಂಡಿ ಲಿಂಗ ಲಿಂಗ ಲಿಂಗಯ್ಯನ ಇಜಾಗುಡಿ ಬಲಮಗೋಯ್ ಇಳಿಗಿರ್ ಮೇಂಡಿ ನಾಗೋಯ್ ಒಂಡಿ ಲಿಂಗ ಲಿಂಗ ಲಿಂಗಯ್ಯನ ಈ ಸಿಂಗಿಂಗ್ ನ ನ್ಯಾಂಗು ಮಾಡೋ ಸಾಂಗ್.